0: ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯕꯤꯒꯅꯤ ꯉꯁꯤꯒꯤ ꯀ꯭ꯂꯥꯁ ꯁꯕꯦꯟꯒꯤ ꯃꯅꯤꯄꯨꯔꯤ ꯂꯥꯏꯔꯤꯛ ꯂꯥꯏꯁꯨꯒꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ ꯋꯥꯍꯪꯗꯤ ꯄꯥꯎꯅꯥ ꯕ꯭ꯔꯖꯕꯥꯁꯤꯒꯤ ꯊꯪꯁꯥꯡ ꯑꯗꯨꯒꯤ ꯃꯃꯤꯡ ꯀꯔꯤ ꯀꯧꯕꯒꯦ ꯀꯔꯝꯕ ꯉꯛꯀꯤ ꯁꯔꯨꯛꯇ ꯈꯨꯃꯟ ꯁꯨꯕꯦꯗꯥꯔꯅ ꯄꯥꯎꯅꯥꯒꯤ ꯉꯛ ꯀꯛꯈꯤꯕꯒꯦ ꯋꯥꯍꯪ ꯑꯃꯨꯛꯇꯪꯒ ꯍꯟꯅ ꯅꯤꯡꯁꯤꯡꯖꯔꯤ ꯄꯥꯎꯅꯥ ꯕ꯭ꯔꯖꯕꯥꯁꯤꯒꯤ ꯊꯪꯁꯥꯡ ꯑꯗꯨꯒꯤ ꯃꯃꯤꯡ ꯀꯔꯤ ꯀꯧꯕꯒꯦ ꯀꯔꯝꯕ ꯉꯛꯀꯤ ꯁꯔꯨꯛꯇ ꯈꯨꯃꯟ ꯁꯨꯕꯦꯗꯥꯔꯅ ꯄꯥꯎꯅꯥꯒꯤ ꯉꯛ ꯀꯛꯈꯤꯕꯒꯦ ꯑꯆꯨꯝꯕ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯣꯇꯔꯤ ꯇꯧꯔꯒ ꯈꯟꯒꯠꯂꯕ ꯃꯍꯩꯔꯣꯏꯁꯤꯡꯗ ꯑꯍꯥꯟꯕ ꯃꯅꯥ ꯑꯣꯏꯅ ꯂꯨꯄꯥ 5,000 ꯑꯅꯤꯁꯨꯕ ꯑꯃꯁꯨꯡ ꯑꯍꯨꯝꯁꯨꯕ ꯇꯥꯔꯕꯁꯤꯡꯗ ลุปา 1,000 ಅಮಸುಂ ลุปา 2,000 ಪಿಜಗನಿ ಅದೊಮ್ನ ಪೌಕುಂ ಪಿಬಿರಕ್ಪದ ಇಸಾಗಿ ಮಿಂಗ್ ಕ್ಲಾಸ್ ಅಮಸುಂ ಸ್ಕೂಲ್ ಗಿ ಮಮಿಂಗ್ ಬ್ಯಾಂಕ್ ಅಕೌಂಟ್ ಡಿಟೇಲ್ ಲೋಯ್ನನ ಡಿಸ್ಟ್ರಿಕ್ ಮರಿಕ್ ಚುಮ್ನ ಇಬಿರಗ ಎಸ್ಎಂಎಸ್ ಕಿ ಕುಥಾಂಗ್ದ ಪಿಜರಿಬ ನಂಬರ್ 9378120495 ದ ಪೌಕುಂ ಪಿಬಿರಕ್ಪ ಪೌಕುಂ ಪಿಬಿರಕ್ಪ ಮತಂದ ಎಪಿಸೋಡ್ ನಂಬರ್ ಇಬಿರಕ್ಪ ಕೌಬಿಗನು ಪ್ರೈಸ್ ವಿನರ್ ದಿ ನಶಿದಗಿ ಚೈವಲ್ ಅಮಗಿ ಮತುಂಗ್ದ ಲೌಥೋಕ್ಸಗನಿ ನಶಿಗಿದಿ ಮತಾಂಗಸಿದ ಕೈನಯಾ ಥಂಗ್ನಿಜರಿ ಪಿನಬಿರಸಿ
1: ꯔꯦꯗꯤꯑꯣ ꯀ꯭ꯂꯥꯁ ꯆꯍꯨꯝꯒ ꯀꯨꯟꯊ꯭ꯔꯥꯅꯤꯊꯣꯏ ꯁꯨꯕ ꯇꯥꯡꯀꯛꯇ ꯇꯥꯕꯤꯔꯦ ꯀ꯭ꯂꯥꯁ ꯁꯕꯦꯟꯒꯤ ꯃꯅꯤꯄꯨꯔꯤ ꯂꯥꯏꯔꯤꯛ ꯂꯥꯏꯁꯨꯒꯤ 14 ꯁꯨꯕ ꯄꯔꯥ ꯍꯥꯏꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯑꯦꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯇꯦꯡꯕꯥꯡꯒ ꯂꯣꯏꯅꯅ ꯄꯨꯊꯣꯛꯆꯕꯅꯤ ꯑꯗꯣꯝꯅ ꯃꯈꯜ ꯃꯊꯦꯜꯒꯤ ꯊꯧꯔꯝ ꯀꯌꯥ ꯆꯦꯅꯦꯜ ꯑꯁꯤꯗꯒꯤ ꯂꯦꯞꯇꯅ ꯇꯥꯕꯤꯔꯤ ꯂꯦꯞꯇꯅꯁꯨ ꯇꯥꯕꯤꯌꯨ ꯍꯧꯖꯤꯛ ꯊꯧꯔꯝ ꯃꯈꯥ ꯆꯠꯊꯖꯔꯛꯄ ꯑꯣꯏꯅ ꯃꯇꯝ ꯏꯁꯩ ꯃꯊꯪ ꯃꯊꯪ ꯇꯥꯃꯤꯟꯅꯁꯤ ꯈꯨꯗꯣꯜꯒꯤ ꯑꯍꯥꯟꯕ ꯑꯣꯏꯅ ꯇꯥꯍꯟꯖꯒꯗꯧꯔꯤꯕ ꯃꯇꯝ ꯏꯁꯩ ꯑꯁꯤ ꯃꯣꯏꯔꯥꯡꯊꯦꯝ ꯇꯤꯀꯦꯟꯗ꯭ꯔꯒꯤ ꯈꯣꯟꯖꯦꯜꯗ ꯇꯕꯥꯅꯨ ꯈꯨꯔꯥꯏꯖꯝꯅ ꯁꯩꯔꯦꯡꯕ ꯃꯇꯝ ꯏꯁꯩꯅꯤ

0: ನಾವು ಸಕ್ಕಿದ್ದು ಪುಗಿ ಬಾಟಿನ್
1: ಮಮ್ಮಂದ
0: ಕನ್ನದ
1: ಮಮ್ಮಂದ ತಿ ಎಲ್ಲೂ ಕೈ ಬಂದಲ್ಲ ಹೇಳಿ ಹಾಯ್ ಬಾ
0: ವೈ ಕೀಪಿಂಗ್ ದಿ ಆರ್ ಯು ಲೂ ಕೈನ ಸರಕ ಬಾಟಿನ್ ಯಾವುದು ನಮ್ಮ ಹೋಮ್ಸ್ ಕೈಗೆ ಇರಮಿ
1: ಅಸ್ ಅದು ಅಪ್ಪನ ಇಮ್ಮಿನ ಮೂ ಕೈ ಬಂದಲ್ಲ ಹೇಳಿ ಹಾಯ್ ಮತ್ತೆ
0: ಕಡೆಗೆ ನೋ ವಾಟ್ ಫಾರ್ ಎಕ್ಸ್ಪ್ಲೇನ್ ಮೈ ವಹಂ
1: ಬಾಬಾ ಸುಮ್ಮ ಸುಮ್ಮ ಗಾಂಗು ಬಾ ಅಯ್ಯೋ ಸಿದ ಇಂಗ್ಲಿಷ್ ಗರ ಮಕುಮ ಹಾಂಗಿ ಬದು ಬು ಬಾಬಾ ಲೋಲಿ ಬಿ ಇಂಗ್ಲಿಷ್ ತು ಬು ಆಠ ಬು ಖಂ ಬ್ರೋ
0: ಹೇ ಬಾಬಾ ನ ಲೋಲಿ ಬಿ ಇಂಗ್ಲಿಷ್ ಹೇ ಪಾಮ್ ಜೆ ಬಿಗಿನಿ ಇಮಾ ರೋಮ ಮಿರಾಯ್ ಬಿ ವಾನ ತೇನೆ ಬಾಬಾ ನ ಇಂಗ್ಲಿಷ್ ತು ಗಾಂಗು ಸಕ್ ಬಜೆ ಮಿ ನ ಕೊಂಗ್ ಸಿಂಗಿ ಇಂಗ್ಲಿಷ್ ಹೈ ಬಸೇ ಅಕನ್ ಬೆ ವಿದ್ಯಾ ಸೌ ಫೋನ್ ದುಕ್ತ ಯಾಮ ಥೋನಾ ಹಪ ಖಲಿನೆ ಓಕೆ ಮೈ ಬಿಲ ಬಿಬಿ
1: ಬಾಬಾ ನ ಲೋಲಿ ಬಿ ಇಂಗ್ಲಿಷ್ ತು ಮಿ ನ ಗಮಾ ಯಾವ್ದಿ ಹೈ ಮರ ಮನೆ ಹೈ ಬನೆ
0: ಸಿ ಸಿ ಕರಿ ಮಾಗ ಮನಸು ಗರಮಾರ್ ಗಾಯದ್ರ ನಥಿಂಗ್ ನಥಿಂಗ್ ಡೋಂಟ್ ಮೈ ದಿಸ್ ಇಸ್ ಮೈ ಪಂಜಬಾ ಮೈ ಹಾಬಿ ಐ ಬಾಬಾನ್ ಕುಂದ ಪೋಕ್ಷರ ಬಸಲೋಮಿ ಯೋಜರ ಬಸೋ ಹತ್ತಾ ಕೊದಿಗೆ ಇಂಗ್ಲಿಷ್ ಫಿಲಂ ಎಂಬ ಚಲಿ ಬಿದ್ರು ನೀನೆ ಇಂಪಾಂತ ಬಾಬಾನೇ ಎಂಬ ಇಂಗ್ಲಿಷ್ ಫಿಲಂ ದಿ ರೋಮಾನ್ಸ್ ಫಿಲಂ ಅಂತೆ ಅಮೆರಿಕಾ ಈ ಕೌಬೋಯ್ ಟೆಕ್ಸಾಸ್ ಟಿಕಂ ಟಿಕಂ ಚೈನಾಗಿ ಜಪಾನ್ಗೆ ಕೆರೆ ಕುಂಫು ಕರಾತಿ ಜಿಮ್ನಾಸ್ಟಿಂಗ್ ಅಂತನಿ ಇಪ್ಪ ಹಿಂದಿ ಫಿಲಂ ಎಂದೆ
1: ಕರಿಗಿನೋ ಬಾಬಾ
0: ಏ ನಾಪ್ಚಾದೆ ಮತ್ತು ಹೋಗ್ತೆ ಹಿಂದಿ ಫಿಲಂ ಕೋಯ್ ಸೊಸೆ ದಿಸಂದೆ ಲಂಭಾಂಗಸು ಮಿರಕ್ತಸು ಖನಡೆ ಇಸೆ ಕಾಯನಡೆ ಇಸೆ ಏ ಕಾದೆ ಲು ಕಾನೆ ಸಖಿ ನಂಗ ಕಾಂ ಫರೆ
1: ಬಾಬಾ ನೀ ಲು ನಿಂಗ ಸತೋ ಕರ ಬರ ಕೈನೋ ನಾ ಉರಾಂ ಕರ ಬರ ನಾ ಮತ ಸಂಗಮ್ರಿ
0: ಕರಿ
1: ಅಯ್ಯ ಮೋಹನ ಕಾಯ ರುಕಿ ಗೆ ಬಾಬಾ
0: ಹು ಟಿಪ್ ಮೈ ಫಿಶ್ ಹು ಸ್ಟೋನ್ ಮೈ ಲು ಹೇರಾ ಫೈ ಹುಜು ಕಿಸ್ನು ಇಪಾ ಲೇಡಿ ಐ ಯುಂದ ಕರಮ ಸಂಗನ ಥೋ ಇಪಾ ಸಂಗನ ಚಾರಗ ಮಹಾಭಾರತ ಸ್ಟೋರಿ ತಾ ಸಕದ ರುನಿ ಅದು ಗಿನ ನಮ ಥಿಬ್ ಲೈವ್ ನಿ ಕಮ್ ಆನ್ ಫಾಲೋ ಮೀ
1: ಅಸ್ ಕುಯ್ ಬಾಬಾ ಸಿ ಮೋ ತೋ ನಂಗ ಐ ಕಿತೆ ಹೌಸಿ ಪು ನಿತಾ ಮಮಾನ ಬಗಿ ಸಾಕ್ಷಿ ಪೀಜಿ ಗದ ಬನಿ ಹ್ಮ್ ಬಾಬಾ ಮತಂದಗಿಬು ಸಲ್ಲ ಒಂಥ ಲೋಯ್ರೆ
2: ಮಾಡಿ ಫಿದುಪ್ ನಾಯ್ನ ಮರುವನ ಥಮ್ಲಬಿ ನಂಗಿ ಪ್ರೇಮಗೆ ಸಜಾದಿಬು ಕ್ಯಾಂಗರ ಪಂಕ್ತರುಲ ಹೆಂಕಿಗೆ ಹೈರಿಬನು
3: ಅಯ್ಯಿ ಇದ ಕರಿ ರಾನು ಕನ್ವೈನ ಹಾಕಿ ವಾಹೈ ನಂಗ ನತನ ಕನಾದ ಸುಮಿಯಂ ಕರನ್ ಚಂದ್ರಿಬಿನಿ ಕಯಾಮನ ನುಂಗ್ಸಿ ಹೈರೈ ಕಯಾಮನ ಪ್ರೇಮಗೆ ವಿಖ್ಯಾನಿ ರೈ ಮತಂದು ದೈನ ಖನ್ಕಿ ಅಯ್ಯಿ ನುಂಗ್ಸಿ ಬಿದೆ ನಂಗ್ನಿ ಹೈಯು ಪ್ರೇಮ ರಾಸ್ ಅಯ್ಯಿ ಕನಾದ ನುಂಗ್ಸಿ ಬತಂಬಿಕಿ ಅಯ್ಯಿ ತಂಬಿಕಿ ನುಂಗ್ಸಿ ಬಾ ನುಂಗ್ಸಿ ಬತಂಬಿ ಬನಂಗ್ನ ಕೈನ ಬಸು ತಂಬಿಗೆ ದೋಯಿಬ್ರಾ ಕೈನ ಬತಂಬಿಗೆ ದೋರಬದಿ ಕಾವುಸು ತಂಬಿರಂ ಕೊನೆ ರಾಸ್
2: ಪ್ರೇಮ ರಾಣಿ ಮತಂಬದೆ ಹಮ್ನ ಕೋಂಫಂ ಸೇನ ಲಿಪ್ನೈನ ವಾಸಕಿ ಪೃಥ್ವಿ ಯಸಿನ ಮಸೆತ್ ಮಸೆತ್ ಕಯಾ ತುನ ಕಾಯರ ಲಬಸು ಅತಿಯಾಸನ ಮಸೆತ್ ಮಸೆತ್ ಕಯಾ ತುನ ನಿಖಾಯರ ಲಬಸು ನುಮಿತ ಮಾಕಿ ಅಸಾವ ಮಂಗಾನು ಖಾಜಂ ಕರಬಸು ಧಾನ ಮಾಕಿ ಇಂಗ್ಲಬ ಮಂಗಾನು ಥಿಂಕರಬಸು ಹಿಮಾಲು ಇಚಿಂಗ ಜಾ ವಸಿನ ಕೋಯರೆ ಇಂಗ್ಲಿಂಗ ನ ಪಾಯರ ಲಬಸು ಐನಿನ ಬು ಕತ್ ಫಾದೋ ಲೈ ಹೈನಾ ಅದು ನಾಟಿ ಐ ಮಿತ್ ಕಿ ಮಾಂಗ ಕನಾವ ಲಮ್ಲಾ ಮೆ ನುಪಾ ಮಸು ವಾರಿ ಸಾಧನ ಸಮಿನ ಇನತ್ರ
3: ಮದಿನ ನಂಗಿ ವಾಖಲ್ ಸಿನೆ ಬನ ಹಕ್ಸಾಂಗ ಬಜೋಯ್ ತ ಹಂಗನು ಲೈಕಾ ಎಂ ಗಿನಿಂಗೋನಿ ಕುವೈಗೆ ನುಂಗ್ಸಿಗೆ ಪಂಜಯ ಬಿಯೋ ನುಂಗ್ಸಿ ಬಾತುವನ್ ತೌಜಗೆ ಪ್ರೇಮ್ ಗಿ ಬಿ ಖ್ಯಾನಿ ಜಗೆ ಹಾಯ್ನ ತುಂಜಂದ ಲೇಬ್ಲಬ ಕುತಕ್ ತಲಾಕ್ ಪವಾ ನುಂಗಾಯ್ ಮಯೋಂಗ್ ನಬ ಗಮ್ದ ಬದುದಿ ಲಕ್ಷಿಂ ಕಯಾ ಲೈದುನಸು ಮೈ ಇಕ್ಟಿ ಬಲೈ ಪಾಂಗ ಸಾಬ ಚಪ್ಪು ಗುಂಬನಿ ಮಾಗಿ ಥಮೋಯ್ದಿ ನುಂಗ್ಸಿಬ ಥಮ್ದಬ ತಯಾಂಗ್ ತಯಾಂಗ್ ಪುಂಗಿಂಗ್ ಚಪ್ಪುನಿ ಇರಾನ್ ಪಿಸಿನ್ ಥದುಗೆ ಖಲ್ ಮಿಕೀತಿ ಮಿಪಾಂಗ ಸಿಂಹ ಸಾವುನ ತೋದೋರಗ ನುಂಗಿ ಮುಟಿ ಫಾವುನ ಪಾಂಗೆ ಕೊಲಂಗರಕನಿ ನುಂಗ್ಸಿಬ
4: ಹಾಯ್ ಹಾಯ್ ಕನಾ ಕನಾ ಲಾ ಏ ಕನಾ ಮತ ಯೋ ನೋರ ತ್ರಿಬ್ರಾ
3: ಮಾ ದಮಲಿ ದಲೋ ಖದಿ ತಿಸ್ತೋ ದುಯೆಂಗ್ ಲೇಮಾ
4: ಕನಾ ನೋ ಇಬುಂಗೋ ಸಿಬೋ ಅನೋ ಬಾ ತಿಸ್ಮಾಲಿದ ಇಬುಂಗೋ ಕರಿ ಮತಾಂಗಿ ನೋ
3: ಪ್ರೇಮ ರಾಜ್ ಗಾ ಪ್ರೇಮ ನಾನಿ ಗಾ ನುಂಗ್ಸಿ ನಬೆ ಮತಾಂಗ್ ದುನಿ
4: ಹೇ ಮತಾಂಗ್ ದ್ರಿಯಾಮ್ ಲುಯಿ ನಿಯ ಮಾ ಉದಾ ಲೋ ಕರಮ್ ಹೈನ
3: ಇಮಾನ ನಾನ್ ಕೆ ಸೇ ಫೋಂಗ್ ಬಗಿ ಗೆಸ್ ಬೋನೋ ವೆಬ್ ಸಕಿ ಬನು ಮಿತೊ ಅದಲಾಕ್ ಮನಿ ಖೋಯಿ ಸೋಮ್ಸಿ ಅದೈನ ಮತ ಮಾಂಗ್ ದ್ರಮ ಹೈ ದುನಾ ಬಿಸ್ಕಿ ಮಸೆಲಂ ಪಿಕಿ ಬಾ ಪಾಯ ಕತಿ ಫಜರ
4: ನಂಗ್ ದಿ ಹಾನೈ ಒಂದ ಹೈ ಬಿಯಾದ್ರೊ
3: ನಾ ಮಿ ಮ್ಯಾಮ್ ತಿನ್ ಮಿತೊ ಕೌನ ಹೈ ಉದ್ರಿ ಮಿನಿ ದನ
2: ಖಬರ್ ದ ಡ್ರಮಾ ಗಿ ಹೀರೋ ಲೌರಿ ಹೈ ಬಾ ತಾಜ ಬದುದಾ ಹೀರೋ ಕುಂ ಗಿ ಹೈ ದುನಾ ಲಾಕ್ಸ್ ಬನಿ ವಜಾಬು
4: ಹೈ ಐದಿ ವಜಾ ನ ತಿ ವಜಾ ಕೌನು ಇಮಾ ದಿನೆ ಕಬೀನಿ ಇಸೈ ನೋಮೈ ಲೀಲಾ ಡ್ರಮಾ ಇ ಜಬರ ಸಿಫಮ್ನಿ ನಾನು ಒಜಾ ಕೌಬು ದ ಹೇ ಮಖೈದಿ ಕೌನು ಮೇದಾ ಮೈನ ಕೌಕೋ
2: ಐ ಬು ಮಾ ಪಿ ಗನೆ ಒಜಾ ಮೇದಾಂ ಬು
4: ꯑꯥ ꯍꯧꯖꯤꯛ ꯍꯧꯖꯤꯛ ꯑꯩꯈꯣꯏ ꯄꯥꯎꯒꯤ ꯊꯤꯀꯥ ꯄꯥꯅꯖꯔꯤ ꯑꯩ ꯑꯉꯥꯡ ꯑꯣꯏꯔꯤꯉꯩꯗꯤ ꯍꯧꯅ ꯂꯤꯂꯥ ꯗ꯭ꯔꯃꯥꯁꯤ ꯌꯥꯝꯅ ꯄꯥꯝꯖꯔꯛꯄ ꯑꯗꯨꯗ ꯍꯦꯔꯣ ꯀꯨꯝꯖꯈꯩꯗꯨ ꯂꯥꯛꯆꯔꯤꯕꯅꯤ ꯃꯦꯗꯥꯝꯕꯨ
5: ꯍꯣꯏ ꯏꯕ
4: drama lah tu, betul. Kamu tu.
2: Hei, madam bu, hero bukman gini, drama bu yang gini hari badi, tika kasya.
4: Good. Atau apa artis ni?
3: Atau apa actor ni hari ni ma? Aduh bu, ina pada orang ni ni kahino.
4: Ibu gua, nang kali madam dah lila pelaya ruba, yang bu yau kebro. Nang nak kungkibat drama kami, eting om tu tahu ni, nang madam yanggi.
2: Mari, ay, ay, hodas lagi. Ayo, ibu gua mesu pernah kah? Taibung pala sida karam manupana. Ayi leh hai bersih kau tu kira. Ayi isel bersih nak kari ohelak libana. Karam bapa ang manupana. Tu kong kudingga tau thaur bata anak lek sendal tham liba. Ayo, ayi isel supana kabo. Thaur bata anak kathal padi. Lanka pati rabo leh berkhang dibesai.
4: Bas bas. Ibu gua biras tu di. Mee nak kong daram segai betare ta. Atau ibu nang elbu ki hero di kumbang aku dulu.
2: Elbu ki hero. Aduh ni nak pamit medabu.
3: Ma, drama apa pihak pihak itu yang sih dah kata dia pesan aku elbu tu dino.
4: Hoi ni, ibu wa. Elbu tu orang budi pesan aku sahaja ni pes keset kyo film kyo make up kyo siapa macam ni dah ibu wa.
2: Hoi kita buat pesan.
4: Pesan yang macam ni apa?
2: Don mai. Aiy, kenzit aiy kenzit. Abang kena lagi masa.
4: Ibu wa.
2: Elbu ki hero bukan gani. Drama abu Yohan gini hari berdinae, madu sekarang pesawat pun baik, loh busuk tu ke medan bu?
3: Hai, kira ni ya?
4: Tama talam berakhir jani, kenzir. Iman hebe bidak putih, mama tercinta dah loyan tapi gini, alunda isai anda sahun ni, album ki hero kumbai abri yang gie ba?
2: Isai. Hani medan bu, ay sakti ke medan? Ado isai si?
4: Ado hai unek karam mama tahu no?
2: Ay kui ki TV dekak lapa, borjau baga, papi ke sakmin apa? Nangi mien nungsi ni ye ko hai ba? Isai.
4: Oh, madu nana yang apa? Zer bawa ni ni.
2: Oh, madam.
4: Kita biar. Madu isai nampak apa dah ini.
3: Aida, aduh kau ni ngah tak sekali tu.
4: Aduh ini yang.
3: Aduh kisah ayah kahalai ini.
4: Oh, nak kerana mati empang biu. Aduh, mana kini mesti dekam tu ba. Filler kini mesti tu, nang inai nasi kau iya itu na.
2: Hari madam, yani, ayah ramu tu mana zaki?
4: Hauroh ibu ko.
3: Hauroh, nupa na udah ini ya.
2: Aduh kisah.
3: Kisah, oh tarik ya. Ayah, hauroh tarik ya ko.
2: Pani. Aduh, ayah hujan lagi ko.

ಲೇಪ್ತನ ತಬಿಯು ಸೋಜಿರ ತಬಿಯು ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗೈ ಚಾನೆಲ್ ಸಂಗೈ ಚಾನೆಲ್ ದ ಹೌಸಿಯಮು ಸಂದುಕ್ಸರಿ ಕುಂಜಾಕ್ಪಂ ಘನಶ್ಯಾಮ್ನ ಕೋಂಗ್ಬಾಸಿ

0: ꯁꯛꯇꯝ ꯑꯁꯤꯗ ꯃꯅꯤꯄꯨꯔꯗ ꯇꯪꯗꯨ ꯂꯩꯇꯥꯕ ꯑꯃꯗꯤ ꯁꯥꯟꯇꯤ ꯂꯩꯇꯅ ꯆꯥꯎꯈꯠꯄ ꯄꯨꯔꯛꯄ ꯑꯣꯏꯊꯣꯛꯂꯣꯏ ꯍꯥꯏꯕ ꯃꯨꯈ꯭ꯌ ꯃꯟꯇ꯭ꯔꯤꯒꯤ ꯋꯥꯐꯝ, ꯃꯅꯤꯄꯨꯔ ꯄꯨꯂꯤꯁꯀꯤ ꯋꯥꯔ ꯑꯣꯟ ꯗ꯭ꯔꯒꯁ ꯀꯦꯝꯄꯦꯟ, ꯂꯧꯃꯤꯁꯤꯡꯗ ꯍꯥꯔ ꯌꯦꯟꯊꯣꯛꯄ ꯍꯧꯈꯤꯕ, ꯄ꯭ꯔꯙꯥꯟ ꯃꯟꯇ꯭ꯔꯤ ꯕꯤꯛꯁꯤꯠ ꯚꯥꯔꯠ ꯔꯣꯖꯒꯥꯔ ꯌꯣꯖꯅꯥꯒꯤ ꯀꯥꯟꯅꯕ ꯃꯅꯤꯄꯨꯔꯒꯤ ꯕꯦꯅꯤꯐꯤꯁꯔꯤꯁꯤꯡꯗ ꯌꯦꯟꯊꯣꯛꯈꯤꯕ ꯑꯃꯁꯨꯡ ꯄꯥꯎꯒꯤ ꯁꯛꯇꯝꯗ ꯎꯈ꯭ꯔꯨꯜ ꯖꯤꯂꯥꯒꯤ ꯄꯥꯎꯗ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯍꯥꯏꯔꯤ ꯇꯪꯗꯨ ꯂꯩꯇꯥꯕ ꯑꯃꯗꯤ ꯁꯥꯟꯇꯤ ꯂꯩꯇꯅ ꯂꯝꯗꯝꯁꯤꯗ ꯆꯥꯎꯈꯠꯄ ꯄꯨꯔꯛꯄ ꯌꯥꯔꯣꯏ, ꯔꯥꯖ꯭ꯌ ꯑꯁꯤꯗ ꯂꯩꯃꯤꯟꯅꯔꯤꯕ ꯐꯨꯔꯨꯞꯁꯤꯡꯅ ꯈꯦꯟꯅꯕ ꯋꯥꯈꯜꯂꯣꯟꯁꯤꯡ ꯊꯥꯗꯣꯛꯅꯗꯨꯅ ꯆꯥꯎꯈꯠꯄ ꯑꯃꯗꯤ ꯁꯥꯟꯇꯤ ꯂꯩꯕ ꯂꯝꯗꯝ ꯑꯃ ꯑꯣꯏꯍꯟꯅꯕ ꯍꯣꯠꯅꯕꯗ ꯃꯇꯦꯡ ꯄꯥꯡꯕꯤꯌꯨ꯫ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯂꯨꯆꯤꯡꯕ ꯁꯔꯀꯥꯔꯅ ꯆꯍꯤ 12 ꯁꯨꯔꯛꯄꯒ ꯃꯔꯤ ꯂꯩꯅꯅ ꯆꯠꯊꯔꯤꯕ ꯖꯟ ꯀꯂ꯭ꯌꯥꯟ ꯁꯤꯕꯤꯔ ꯀꯦꯝꯄꯦꯟꯒꯤ ꯁꯔꯨꯛ ꯑꯃ ꯑꯣꯏꯅ ꯁꯤꯡꯖꯃꯩ ꯍꯥꯎ ꯒ꯭ꯔꯥꯎꯟꯗ ꯉꯔꯥꯡ ꯄꯥꯡꯊꯣꯛꯈꯤꯕ ꯊꯧꯔꯝꯗ ꯋꯥ ꯉꯥꯡꯕꯗ ꯁ꯭ꯔꯤ ꯈꯦꯝꯆꯥꯟꯅ ꯍꯥꯏ ꯃꯅꯤꯄꯨꯔꯕꯨ ꯆꯥꯎꯈꯠꯄ ꯔꯥꯖ꯭ꯌ ꯑꯃ ꯑꯣꯏꯍꯟꯅꯕ ꯁꯔꯀꯥꯔꯅ ꯑꯀꯟꯕ ꯊꯕꯛ ꯄꯥꯏꯈꯠꯂꯤ, ꯁꯔꯀꯥꯔꯅ ꯄꯥꯏꯈꯠꯂꯤꯕ ꯆꯥꯎꯈꯠ ꯊꯧꯔꯥꯡ ꯀꯌꯥ ꯑꯁꯤ ꯔꯥꯖ꯭ꯌ ꯑꯁꯤꯗ ꯇꯪꯗꯨ ꯂꯩꯇꯥꯕ ꯑꯃꯗꯤ ꯁꯥꯟꯇꯤ ꯂꯩꯇꯅ ꯑꯣꯏꯊꯣꯛꯂꯣꯏ, ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ
1: ꯚꯥꯔꯠꯁꯤ ꯃꯥꯂꯦꯝꯒꯤ ꯂꯩꯕꯥꯛ ꯃꯌꯥꯝꯗꯒꯤ 2047 ꯍꯦꯟꯅꯕꯒꯤ ꯄꯥꯟꯗꯝꯗ ꯃꯈꯜ ꯃꯈꯜ ꯀꯌꯥꯒꯤ ꯁ꯭ꯀꯤꯝ ꯄꯥꯏꯈꯠꯂꯛꯄꯁꯤꯗ ꯉꯁꯤꯒꯤ ꯁꯤꯜꯂꯤꯕꯁꯤꯁꯨ ꯑꯗꯨꯒꯤ ꯄꯥꯔ ꯑꯃꯅꯤ ꯂꯧꯋꯦ, ꯂꯣꯏꯅꯅ ꯑꯩꯈꯣꯏꯒꯤ ꯇ꯭ꯔꯦꯟ ꯈꯣꯡꯁꯥꯡꯐꯥꯎ ꯌꯧꯔꯦ, ꯆꯍꯤ ꯑꯅꯤꯒꯤ ꯃꯅꯨꯡꯗ ꯏꯝꯐꯥꯜ ꯌꯧꯔꯅꯤ, ꯑꯗꯒꯤ ꯃꯣꯔꯦꯔꯣꯝꯐꯥꯎ ꯑꯃꯨꯛꯁꯨ ꯇꯧꯔꯤꯅꯤ, ꯑꯗꯨꯅ ꯂꯨꯛ ꯏꯁ ꯄꯣꯂꯤꯁꯤ ꯍꯥꯏꯔꯕꯗꯒꯤ ꯑꯦꯛ ꯏꯁ ꯄꯣꯂꯤꯁꯤ ꯍꯥꯏꯗꯤ ꯃꯅꯤꯄꯨꯔꯁꯤ ꯁꯥꯎꯠ ꯏꯁ ꯑꯦꯁꯤꯌꯥꯒꯤ ꯒꯦꯠꯋꯦ ꯑꯣꯏꯔꯒꯗꯧꯕ, ꯑꯗꯨꯒ ꯑꯩꯈꯣꯏꯒꯤ ꯅꯍꯥꯁꯤꯡꯒꯤ ꯇꯨꯡꯒꯤ ꯖꯦꯅꯦꯔꯦꯁꯟꯒꯤ ꯐ꯭ꯌꯨꯆꯔ ꯑꯃ ꯁꯤꯗꯒꯤ ꯊꯣꯛꯀꯗꯧꯔꯤꯕ, ꯑꯗꯨꯕꯨ ꯁꯥꯟꯇꯤ ꯂꯩꯇ꯭ꯔꯒꯗꯤ ꯆꯥꯎꯈꯠꯄꯒꯤꯁꯨ ꯌꯥꯔꯣꯏ, ꯑꯗꯨꯅ ꯃꯅꯤꯄꯨꯔꯗ ꯂꯩꯔꯤꯕ ꯀꯥꯡꯂꯨꯞ ꯈꯨꯗꯤꯡꯃꯛꯀꯤ ꯁꯣꯔꯕꯨ ꯈꯣꯏꯔꯝꯕꯕꯨ ꯑꯣꯏꯔꯦ, ꯅꯨꯡꯁꯤꯅ ꯄꯨꯟꯅꯕꯕꯨ ꯑꯣꯏꯔꯦ, ꯑꯃꯒ ꯑꯃꯒ ꯌꯥꯅꯗ꯭ꯔꯤꯕ ꯀꯔꯤꯕ ꯃꯌꯥꯝꯁꯤ ꯋꯥꯔꯤ ꯁꯥꯔꯒ ꯂꯣꯏꯁꯜꯂꯀꯥꯟꯗ ꯑꯗꯨꯒꯨꯝꯕ ꯗꯤꯕ꯭ꯂꯞꯃꯦꯟ ꯂꯥꯛꯄ ꯕꯤꯛꯁꯤꯠ ꯚꯥꯔꯠ ꯍꯥꯏꯅ ꯕꯤꯛꯁꯤꯠ ꯃꯅꯤꯄꯨꯔ ꯆꯥꯎꯈꯠꯄ ꯃꯅꯤꯄꯨꯔ ꯑꯃ ꯑꯣꯏꯗꯣꯏꯅꯤ꯫
0: ꯔꯥꯖ꯭ꯌ ꯑꯁꯤꯗꯒꯤ ꯃꯌꯥꯏ ꯀꯥꯕ ꯅꯤꯁꯥ ꯃꯔꯨ ꯐꯪꯅ ꯃꯨꯠꯊꯅꯕꯒꯤ ꯄꯥꯟꯗꯝꯗ ꯃꯅꯤꯄꯨꯔ ꯄꯨꯂꯤꯁꯅ ꯆꯪꯁꯤꯜꯂꯛꯄ ꯋꯥꯔ ꯑꯣꯟ ꯗ꯭ꯔꯒꯁꯀꯤ ꯃꯅꯨꯡ ꯆꯟꯅ ꯐꯥꯒꯠꯈꯤꯕ ꯀꯤꯂꯣꯒ꯭ꯔꯥꯝ 39 ꯍꯦꯟꯕꯒꯤ ꯅꯤꯁꯥꯒꯤ ꯄꯣꯠꯂꯝꯁꯤꯡ ꯌꯨꯝꯖ ꯀꯩꯁ ꯅꯨꯃꯤꯠꯇ ꯃꯩ ꯊꯥꯗꯣꯛꯇꯨꯅ ꯃꯥꯡꯍꯟꯈꯤ꯫ ꯏꯝꯐꯥꯜ ꯋꯦꯁ ꯖꯤꯂꯥꯒꯤ ꯂꯝꯗꯦꯡꯗ ꯂꯩꯕ ꯁꯤꯖ ꯀꯃꯟ ꯕꯥꯏꯑꯣꯃꯦꯗꯤꯀꯦꯜ ꯋꯦꯁ ꯇ꯭ꯔꯤꯠꯃꯦꯟꯠ ꯐꯦꯁꯤꯂꯤꯇꯤꯗ ꯃꯌꯥꯏ ꯀꯥꯕ ꯅꯤꯁꯥꯒꯤ ꯄꯣꯠꯂꯝꯁꯤꯡ ꯑꯗꯨ ꯃꯩ ꯊꯥꯈꯤ꯫ ꯊꯧꯔꯝ ꯑꯗꯨꯗ ꯁꯔꯨꯛ ꯌꯥꯈꯤꯕ ꯃꯅꯤꯄꯨꯔ ꯄꯨꯂꯤꯁꯀꯤ IGP ꯅꯤꯡꯁꯦꯟ ꯋꯥꯔꯉꯝꯅ ꯍꯥꯏ ꯐꯥꯒꯠꯈꯤꯕ ꯅꯤꯁꯥꯒꯤ ꯄꯣꯠꯂꯝꯁꯤꯡ ꯑꯗꯨ ꯑꯀꯣꯏꯕꯒꯤ ꯐꯤꯕꯝꯗ ꯁꯣꯛꯍꯟꯗꯅ ꯑꯃꯗꯤ ꯃꯤꯌꯥꯝ ꯈꯪꯅ ꯃꯥꯡꯍꯟꯅꯕꯒꯤꯗꯃꯛ ꯁꯤꯖ ꯀꯃꯟ ꯕꯥꯏꯑꯣꯃꯦꯗꯤꯀꯦꯜ ꯋꯦꯁ ꯇ꯭ꯔꯤꯠꯃꯦꯟꯠ ꯐꯦꯁꯤꯂꯤꯇꯤꯗ ꯃꯩ ꯊꯥꯗꯨꯅ ꯃꯥꯡꯍꯟꯈꯤꯕꯅꯤ꯫ ꯅꯤꯁꯥ ꯃꯔꯨ ꯐꯪꯅ ꯃꯨꯠꯊꯅꯕ ꯍꯣꯠꯅꯕꯗ ꯃꯤꯌꯥꯝꯅ ꯃꯇꯦꯡ ꯄꯥꯡꯕꯤꯅꯕ ꯑꯥꯄꯤꯜ ꯇꯧꯔꯗꯨꯅ ꯁ꯭ꯔꯤ ꯋꯥꯔꯉꯝꯅ ꯍꯥꯏ
2: We stand to witness is made possible by the vigilant alertness and dedications of District Police of Manipur and Narcotic and Affairs of Border and in coordination with other security agencies. And this symbolizes our united stance against illegal substances. We chose this state-of-art biomedical waste treatment facility to dispose of the drug so that this drug disposal is conducted in a safe and an environmentally responsible and transparent manner.
0: ꯃꯅꯤꯄꯨꯔꯒꯤ ꯆꯤꯡ ꯑꯃꯁꯨꯡ ꯇꯝꯄꯥꯛꯀꯤ ꯂꯧꯃꯤꯁꯤꯡꯗ ꯗꯔꯀꯥꯔ ꯂꯩꯕ ꯍꯥꯔ ꯐꯪꯅꯕ ꯁꯔꯀꯥꯔꯅ ꯑꯀꯟꯕ ꯊꯕꯛ ꯄꯥꯏꯈꯠꯂꯤ꯫ ꯔꯥꯖ꯭ꯌꯒꯤ ꯂꯧꯎ ꯁꯤꯡꯎ ꯕꯤꯚꯥꯒꯅ ꯁꯤꯟꯗꯨꯅ ꯏꯝꯐꯥꯜꯒꯤ ꯁꯟꯖꯦꯟ ꯊꯣꯡꯗ ꯂꯩꯕ ꯕꯤꯚꯥꯒ ꯑꯁꯤꯒꯤ ꯑꯣꯐꯤꯁ ꯃꯃꯥꯡꯗꯒꯤ ꯂꯧꯃꯤꯁꯤꯡꯗ ꯌꯦꯟꯊꯣꯛꯅꯕ ꯍꯥꯔ ꯄꯨꯕ ꯒꯥꯔꯤꯁꯤꯡ ꯅꯤꯡꯊꯧꯀꯥꯕ ꯅꯨꯃꯤꯠꯇ ꯂꯝꯊꯥꯈꯤ꯫ ꯍꯥꯔ ꯄꯨꯕ ꯒꯥꯔꯤꯁꯤꯡ ꯑꯗꯨ ꯂꯝꯊꯥꯔꯗꯨꯅ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯍꯥꯏ ꯃꯃꯥꯡ ꯆꯍꯤꯗ ꯍꯥꯔ ꯕꯦꯒ ꯂꯥꯛ ꯑꯃ 1,040,000 ꯂꯧꯃꯤꯁꯤꯡꯗ ꯐꯪꯍꯟꯈꯤ꯫ ꯆꯍꯤ ꯑꯁꯤꯒꯤ ꯑꯣꯏꯅ ꯍꯥꯔ ꯕꯦꯒ ꯂꯥꯛ 2 ꯂꯩꯔꯤ, ꯂꯧꯃꯤꯁꯤꯡꯗ ꯗꯔꯀꯥꯔ ꯂꯩꯕ ꯍꯥꯔꯒꯤ ꯆꯥꯡ ꯑꯗꯨꯇꯃꯛ ꯄꯤꯒꯅꯤ, ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ
3: ꯃꯃꯥꯡꯒꯤ ꯆꯍꯤꯒꯤ ꯔꯦꯀꯣꯔꯗ ꯁꯦꯞꯇꯦꯝꯕꯔ ꯐꯥꯎꯕꯗ 180,000 ꯕꯦꯛꯁ ꯌꯦꯜꯂꯤ, ꯑꯗꯨꯕꯨ ꯐꯪꯉꯤ ꯐꯪꯗꯦ ꯍꯥꯏꯅ ꯑꯗꯨꯝ ꯍꯥꯏꯅꯕꯁꯨ ꯌꯥꯎꯏ, ꯑꯗꯨꯒꯨꯝꯕꯒꯤ ꯄ꯭ꯔꯣꯕ꯭ꯂꯦꯝꯗꯨ ꯀꯔꯤꯝ ꯂꯩꯇꯅꯕ ꯑꯩꯈꯣꯏ ꯑꯣꯅꯔꯦꯕꯜ MLA'sꯁꯤꯡꯗ ꯑꯗꯒꯤ ꯂꯣꯀꯦꯂꯤꯇꯤꯁꯤꯡꯗ ꯂꯣꯏꯅ ꯍꯥꯏꯔꯒ ꯂꯣꯀꯦꯁꯟꯗꯨ ꯂꯦꯞꯄꯒ ꯑꯥꯙꯥꯔ ꯂꯝꯕꯤꯒꯤ ꯀꯥꯔꯗ ꯄꯇꯥ ꯑꯣꯔꯛꯄꯁꯤꯡꯗꯨꯗ ꯃꯥꯒꯤ ꯀ꯭ꯋꯥꯟꯇꯤꯇꯤꯗꯨ ꯆꯞ ꯆꯥꯅ ꯆꯥꯅ ꯄꯤꯕꯒꯤ ꯈꯨꯗꯣꯡꯆꯥꯕꯗꯨ ꯍꯟꯗꯛ ꯑꯃꯨꯛ ꯅꯧꯅ ꯄꯤꯕ ꯍꯧꯔꯦ, ꯂꯧ ꯎꯕꯁꯤꯡꯗ ꯌꯨꯔꯤꯌꯥ ꯋꯥꯠꯄꯒꯤ ꯏꯁꯨꯗꯤ ꯂꯩꯔꯔꯣꯏ, ꯑꯗꯨꯕꯨ ꯀꯅꯥꯒꯨꯝꯕꯅ ꯐꯪꯉꯤ ꯐꯪꯗꯦꯅ ꯍꯥꯏꯔꯒꯁꯨ ꯗꯥꯏꯔꯦꯛꯇꯔꯦꯠꯇ ꯂꯥꯛꯑꯀꯥꯟꯗ ꯀꯝꯄ꯭ꯂꯦꯟ ꯇꯧꯕ ꯌꯥꯒꯅꯤ ꯍꯥꯏꯁꯤꯃꯩ ꯑꯥꯄꯤꯜ ꯂꯧꯖꯒꯦ꯫
0: ꯊꯧꯔꯝ ꯑꯗꯨꯗ ꯁꯔꯨꯛ ꯌꯥꯈꯤꯕ ꯂꯧꯎ ꯁꯤꯡꯎ ꯕꯤꯚꯥꯒꯀꯤ ꯗꯤꯔꯦꯛꯇꯔ ꯄꯤꯇꯔ ꯁꯂꯥꯝꯅ ꯍꯥꯏ ꯂꯧꯃꯤꯁꯤꯡꯅ ꯍꯥꯔ ꯂꯧꯕ ꯂꯥꯛꯄꯗ ꯂꯧꯐꯝꯒꯤ ꯄꯥꯇꯥ ꯌꯥꯎꯏ ꯌꯥꯎꯗꯦ ꯍꯥꯏꯕꯒꯤ ꯋꯥꯐꯝ ꯂꯩꯔꯣꯏ, ꯂꯧꯃꯤꯒꯤ ꯀꯥꯔꯗ ꯅꯠꯇ꯭ꯔꯒ ꯇꯦꯅꯥꯟ ꯀꯥꯔꯗ ꯄꯨꯔꯛꯂꯒ ꯍꯥꯔ ꯂꯧꯕ ꯌꯥꯒꯅꯤ, ꯃꯍꯥꯛꯅ ꯍꯥꯏ
4: ꯍꯟꯗꯛꯀꯤ ꯑꯣꯏꯅꯗꯤ 150,000 ꯄ꯭ꯂꯥꯟ ꯇꯧꯖꯔꯤ, ꯑꯍꯥꯟꯕꯒꯤ ꯑꯣꯏꯅ 78 ꯐꯕꯗ ꯍꯥꯞꯆꯈ꯭ꯔꯦ, ꯃꯔꯛꯁꯤꯗ ꯀꯔꯤ ꯀꯔꯤ ꯃꯐꯝꯗ ꯑꯋꯥꯠꯄ ꯂꯩꯍꯧꯒꯦꯅ ꯇꯥꯟꯅꯔꯒ ꯑꯃꯨꯛꯀ ꯁꯨꯅ ꯔꯤꯐꯥꯏ ꯇꯧꯔꯛꯈꯤꯒꯦ, ꯍꯥꯔꯒꯤ ꯑꯣꯏꯅꯗꯤ ꯀꯣꯔꯀ꯭ꯔꯤꯠ ꯗꯣꯀꯨꯃꯦꯟꯁꯦ ꯑꯥꯙꯥꯔ ꯅꯠꯇ꯭ꯔꯒ ꯃꯥꯏ ꯄꯇꯥ ꯂꯩꯔꯒꯗꯤ ꯄꯇꯥ ꯄꯨꯕꯤꯔꯅꯤ, ꯄꯇꯥ ꯂꯩꯇ꯭ꯔꯒꯅ ꯃꯥꯒꯤ ꯐꯥꯔꯃꯔ ꯀꯥꯔꯗ ꯅꯠꯇ꯭ꯔꯒ ꯇꯦꯅꯥꯟ ꯀꯥꯔꯗ ꯑꯃ ꯑꯩꯈꯣꯏꯅ ꯅꯨꯄꯤ ꯑꯗꯨꯒꯤ ꯀꯥꯔꯗ ꯄꯥꯏꯔꯒ ꯑꯗꯨꯝ ꯌꯥꯏ, ꯃꯃꯥꯡꯒꯤ ꯆꯍꯤ ꯍꯔꯤꯕ ꯁꯤꯖꯟ ꯂꯣꯏꯕꯒ ꯑꯩꯈꯣꯏ ꯏꯁꯇꯦꯠ ꯒꯣꯔꯃꯦꯟꯅ ꯌꯨꯔꯤꯌꯥꯁꯦ ꯂꯥꯛ ꯑꯃꯒ 140,000 ꯌꯦꯟꯈꯤ, ꯖꯨꯟ ꯃꯅꯨꯡꯗ ꯑꯩꯈꯣꯏ ꯂꯥꯛ 2 ꯕꯦꯛ ꯂꯩꯔꯅꯤ, ꯑꯗꯨꯅ ꯍꯥꯔꯁꯦ ꯈꯤꯇꯪ ꯑꯩꯈꯣꯏꯗ ꯁꯣꯔꯇꯦꯖ ꯂꯩꯒꯗ꯭ꯔ ꯍꯥꯏꯅ ꯃꯔꯛ ꯑꯃꯨꯛꯇꯪ ꯃꯤꯄꯥꯏꯅꯔꯨꯕ ꯍꯥꯏ ꯇꯥꯔꯦ, ꯑꯗꯨꯕꯨ ꯃꯥꯡꯖꯧꯅꯅ ꯃꯥꯔꯁ ꯑꯦꯄ꯭ꯔꯤꯜꯗꯒꯤ ꯄꯨꯟꯅ ಚಿಂತನೆ ಅದನ್ನ ಹಾಗೆ ಅವಾಪದಿ ಲೈಜದೆ.
0: ಕೇಂದ್ರಗಿ ಲೇಬರ್ ಮಸುಂ ಎಂಪ್ಲಾಯ್ಮೆಂಟ್ ಮಂತ್ರಾಲಯಗಿ ಮಖಾದ ಪೈಕಟ್ಪ ಪ್ರಧಾನ ಮಂತ್ರಿ ಬಿಕ್ಸಿತ್ ಭಾರತ್ ರೋಜ್ಗಾರ್ ಯೋಜನಾಗಿ ಒಯ್ನ ಮಣಿಪುರ್ಗಿ ಬೆನಿಫಿಷರಿಸಿಂಗ್ದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಆನ್ಲೈನ್ಗಿ ಕೊಥಾಂಗ್ದ ಕಾಣಬ ಸಿಂಗ್ ಇರಾಯ್ ನುಮಿತೆ ಎಂಥೋಕ್ಕಿ. ಇಂಫಾಲ್ ಈಸ್ಟ್ಗೆ ಅಕಾಂಪಾತ ಲೈಬ ನೈಲಿಲ್ ಇಂಫಾಲ್ದ ಪಾಂಗ್ತೋಕಿಬ ಥೊರ ಮದುದ ಸರ್ವ ಯಾರದುನ ರಾಜ್ಯಪಾಲ್ ಅಜಯ್ ಕುಮಾರ್ ಭಲಾನ್ ಹಾಯ್ ಪ್ರಧಾನ ಮಂತ್ರಿಗೆ ಮಿರಿಯಂಗ್ ಮಖಾದ ಲೈಬಾಗ್ ಅಸಿಗೆ ಸೆನ್ಮಿಲೋನಮದಿ ಥಬಕ್ ಫಂಗ್ದಬಿಗೆ ಸಮಸ್ಯೆ ಕೋನಬ ಥೌರಾಂಕಯ ಪೈಖಲಿ. ಸ್ಕೀಮ್ ಮಸಿನ ಲೈರಿಕ್ ಲೈಸು ಹೈರಬ ನಹಾಸಿಂಗ್ಬು ಪುಂಗ್ನಿಂಗ್ ಥೊಗರ್ಪದ ನತನ ಲೈಬಾಗ್ ಅಸಿಗೆ ಸೆನ್ಮಿಲೋನ್ದಸು ಅಹೋಂಗ ಪೂರಕ್ನಬ ಹೊಂದರಿ. ರಾಜ್ಯಪಾಲ್ನ ಹಾಯ್
5: Every job created strengthens a family, contributes to economic stability and brings us closer to the goal of a developed nation. Under the transformative leadership of the Honorable Prime Minister, India has witnessed remarkable progress in infrastructure, digital transformation, skill development, entrepreneurship and social welfare.
0: ಆಕಾಶವಾಣಿ ಇಂಫಾಲ್ಗೆ ಪಾವ್ಗೆ ಸಕ್ತಂದ ಐಕ್ವೈಗೆ ಉಖ್ರುಲ್ ಪಾವ್ಮಿ ಸೋತಿಂಗ್ ಸಿಮರೇನ ಉಖ್ರುಲ್ ಜಿಲ್ಲಾಗೆ ಮತಾಂಗ್ದ ಪೀಬ ಪಾವ್ದ.
6: ಮಲೆಮ್ಗೆ ಮಫಮ್ ಕಯಾದ ನೇಚರ ಎನ್ವೈರೋನ್ಮೆಂಟ್ ಸಿಕ್ಕನ್ನಬ ಜಹಿ ಖುತಿಂಗ್ ಪಾಂಗ್ಥೋಪ ವರ್ಲ್ಡ್ ಎನ್ವೈರೋನ್ಮೆಂಟ್ ಡೇ ಕುಮ್ಸಿದಿ ಉಖ್ರುಲ್ ಜಿಲ್ಲಾಗೆ ಮಫಮ್ ಕಯಾದ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಮಸೂ ಸಿ ಎಸ್ ಓ ಕೆಯಾನ ಮಪುಂಗ್ ಫಾನ ಪಾಂಗ್ಥೋಕ್ರೆ. ಸಿನ ಉತ್ಪದಿ ಉಖ್ರು ಜಿಲ್ಲಾಗಿ ಮಿ ಅಯಾಂಬನ ಎನ್ವೈರೋನ್ಮೆಂಟ್ ಕನ್ನಬಗ್ಗೆ ಥೌರಾಂಗ್ ಸೆ ಎವ್ರಿ ಪರ್ಸನ್ಸ್ ರೆಸ್ಪಾನ್ಸಿಬಿಲಿಟಿ ನೇ ಹೈಬಸಿ ಮಥಂಗ್ ಮಥಂಗ್ ರಿಯಲೈಸ್ ತೌಕ್ರಬ ಕುಮ್ ಉಯಿ. ಉಖ್ರು ಟೌನ್ ದ ಉಖ್ರು ಡಿಸ್ಟ್ರಿಕ್ಟ್ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಪುಂಗ್ಯೊ ಬ್ಯಾಪ್ಟಿಸ್ಟ್ ಚರ್ಚ್ ಅಮಸೂಂಗ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕುಚ್ಚಮ್ನತುನ ಮಾಸ್ ಅವೇರ್ನೆಸ್ ಕ್ಯಾಂಪೇನ್ ಲೋಯ್ನ ಟ್ರೀ ಪ್ಲಾಂಟೇಷನ್ ಪೈಕತ್ತಿ. ಸಿಕ್ಕಿ ಮತಾಂದ ಉಖ್ರು ಡಿಸ್ಟ್ರಿಕ್ಟ್ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಲೆಸ್ಟರ್ ಮಕಾನ ಅಶುಮ್ ಹಾಯ್.
7: ಹಂದಕ್ ಜೂನ್ 5 ಗೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಥೌರಂ ಸಿದ ಐಕೋಯ್ ಉಚ್ಚಾನ ಪುಂಗ್ಯೊ ಬ್ಯಾಪ್ಟಿಸ್ಟ್ ಚರ್ಚ್ ದಿ ಓಲ್ಡೆಸ್ಟ್ ಚರ್ಚ್ ಇನ್ ಮಣಿಪುರ್ ಗ ಖುದ್ಸಮ್ನರಗ ಡೈರೆಕ್ಟೊರೇಟ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಗೆ ಮಖಾದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಮದಿ ಡಿಪಾರ್ಟ್ಮೆಂಟಲ್ ಆಫಿಸಿಯಲ್ ಸಿಂಗ್ ಯಾವ್ನ ಪಬ್ಲಿಕ್ ಅವೇರ್ನೆಸ್ ಪೀಬ ಅಮದಿ ಉವಾ ಥಾಬಗೆ ಥಬಕ್ ಪೈಖತ್ಕಿ. ಐಕೋಯ್ಗೆ ಪಂದಮ್ದಿ ಲೋಕಲ್ ಕಮ್ಯುನಿಟಿ ಮೆಂಬರ್ಸಿಂಗ್ದ ಅವೇರ್ನೆಸ್ ಫಜನ ಪೀಬ ಅಮದಿ ಥಾಗಿಬ ಉವಾಸಿಂಗ್ ಯೋಖತ್ತುನ ಹಿಂಗನ್ಬ ಅಸಿನಿ. ಮರು ಅಯ್ನ ಚರ್ಚ್ ಅಸಿ ಅಫಬ ಪೌಚೇಲ್ ಸಂದೋಕ್ಪ ಅಮದಿ ಅವೇರ್ನೆಸ್ ಪೀಬದ ರೋಲ್ ಯಾಮ್ ಚಾವ್ನ ಲೌಬ ಇನ್ಸ್ಟಿಟ್ಯೂಷನ್ ಅಮ ಓಯ್ಬನ ಹಂದಕ್ಕೆ ಪಾಂಗ್ತೋಕ್ಕಿಬ ಥೌರಂ ಅಸಿದ ಚರ್ಚ್ ಯಾವ್ನ ಪಾಂಗ್ತೋಕ್ಕಿಬಸಿನ ಮರಂ ಓಯ್ರಗ ಥೌರಂ ಅಸಿ ಮೈ ಪಾಕ್ಪ ಖೋಂಗ್ಥಾಂಗ್ ಅಮ ಓಯ್ಗನಿ ಹಾಯ್ಬಗೆ ಥಾಜಬ ಲೈ.
6: environment amazon wildlife enthusiasts sing na nithina research tawba da ukru amazon kamtong ki umang sing da endangered natraga vulnerable oiba species ka ya hochek chu atum phangtun na le ningsing bi yai hanta ki hapta se da and focal team na shiri umang da camera trap tawba da IUCN da vulnerable oire haina red list category da 1979 ta ki tham graba asiatic black bear camera ta capture taw ki ಸವಮ್ ಗೆ ಮರಕ್ತ ಎಸಿಟಿ ಪ್ರಕ್ರಿಯೆ ಮಾಲೆಮ್ ದ ಇಂಡಿಯಾದ ಖ್ವೈದಗಿ ಯಾಮ್ನ ಫಂಕಿ. ಇಂಡಿಯಾದ ಹಿಮಾಲಯನ್ ರೀಜನ್ ಅಮಸೂಂಗ್ ನಾರ್ತ್ ಈಸ್ಟ್ ಫಂಕಿ. ಮತಮ್ ಅಮಾದ ಎಸಿಯಟಿಕ್ ಬ್ಲಾಕ್ ಪಿಯರ್ ಕೌಬ ಅಮೂಬ ಸವಮ್ ಸಿ ಉಖ್ರು ಅಮಸೂಂಗ್ ಕಮ್ಚೋಂಗ್ ಡಿಸ್ಟ್ರಿಕ್ ಗೆ ಕಾಮನ್ ಸೈಟೆಡ್ ಸವಮ್ ಸ್ಪೆಸಿಸ್ ಅಮ ಒಯಿ. ದಾಂಖೋ ಗೆ ಫೋಕ್ ಥಿಯರ್ಸ್ ಕಯಾದ ಎಸಿಯಟಿಕ್ ಬ್ಲಾಕ್ ಪಿಯರ್ ಸವಮ್ ಅಸಿ ಕಾ ಮಿ ನಕ್ನ ಹಿಂಗ್ಮಿನಪ ಕಿ ವಾರಿ ಕಯಾಶು ಲೈ. ಹುಚಿಕ್ತಿ ಡ್ಯೂ ಟು ಹ್ಯೂಮನ್ ಇಂಟರ್ಫರೆನ್ಸಸ್ ಸವೋಮ್ ಅಸಿ ಥೆಂಗ್ನಪಕ್ಕಿ ಪಾವ್ ಪಾಕ್ಫಂಗ್ದೆ ಹಾಯ್ಬಯಾಯ್. ಅದುಗಿದಮಕ್ ಎಸಿಡಿಕ್ ಬ್ಲಾಕ್ ಪಿಯರ್ ಅಸಿ ಮಫಮ್ ಅಸಿದಗಿ ಹೋಂಗ್ರಪ್ರ ನತ್ರಗ ಮಾಂಗ್ರಪ ಹಾಯ್ನ ಚಿಂಗ್ನತುನ ಲೈರಮಿ. ಎನ್ಫೋಕಸ್ ಉಖ್ರು ಅಮಸೂಂಗ್ ಕಮ್ಚೋಂಗ್ ಡಿಸ್ಟ್ರಿಕ್ಟ್ ಎನ್ವೈರೋನ್ಮೆಂಟ್ ಅಮಸೂಂಗ್ ವೈಲ್ಡ್

ಲಿರಿ ಸಿಪ್ಪ ಮಲಂಗಿ ಇಪ್ಪೋಂ ನನ್ಗಿ ತಂಥಾಗುಂ ಫಾವಿ ನುಂಗ್ಸಿಬ ಲೈನಂ ನನ್ಗಿ ಚಿಂಗಿ ಮನಂ ತ ಒಯ್ರಬೊಯ್ ಮನಿಂಗ್ಲಿ ಚಲ್ಲು ಚಲ್ಲು ಮೈಕೈ ನಖೊಯ್ ಥೊಂಗಾಲ್ ತ ಯೌರಬೊಯ್ ಮಖಲ್ಲಿ ಎಂಗ್ಲು ಎಂಗ್ಲು ಖುದಿಂಗ್ ನಂಗ ಮಿಚ್ಚಾನರಬಗುಂ ಹೆಕ್ತಮ ಫಾವಿ ವಖಲ್ಗಿ ಮಿತ್ರಂ ಒಯ್ದಬ ನುಂಗ್ಸಿ ತೈವಂ ನಂಗ್ ಸುಖರ ದಿಹೆನ್ ಮಂದ್ರನೆ ಫೊಂಗ್ದೋಕ್ತಬಗಿ ಮೈಸಾ ಲಾಂಗ್ಬಸು ಲಾಂಗ್ಬ ಯಾ ಬಿರಕ್ತರಗ ಮೈಸಾ ಲಾಂಗ್ಬಸು ಲಾಂಗ್ಬ ಪೌಖುಂ ದುಮ ತಂಗ್ದಿ ಮತಾರಗಿ ಖಂದ ನುಂಗ್ಸಿ ಹೆಕ್ತ ಹಾಯ್ರುಬ ಕನಾಸು ಯಾವುದಬ ನತ್ತಿ ನುಂಗ್ಸಿವ ಲೈನಂನ ಪುಕ್ನಿಂಗ್ ಫಾವ್ನು ಸಂಗ್ಲರವದ ಕರುಂನ ಸಾಬಿಸನವನಿನ ಫೊಂಗ್ದೋಗ್ಲಿವ